0: ଆକାଶବାଣୀ ଭବାନୀପାଟଣା ସବୁବେଳେ ଆପଣଙ୍କ ସେବାରେ।
1: ଆକାଶବାଣୀ ଭବାନୀପାଟଣା ସମୟ ସନ୍ଧ୍ୟା 6:20 ହେବାକୁ ଯାଉଛି। ଶୁଣନ୍ତୁ ସଂସ୍କୃତରେ ସମ୍ବାଦ ରିଲେ କରି ଶୁଣାଉଛୁ ଆକାଶବାଣୀ ଦିଲ୍ଲୀ କେନ୍ଦ୍ରରୁ କିଛି କ୍ଷଣ ମଧ୍ୟରେ।
2: ସମ୍ପ୍ରତି ವಾರ್ತಾ ಶ್ರೂಯಂತಾಂ ಪ್ರವಾಚಕ ಕೃಷ್ಣಪ್ರಸಾದೋಪಾಧ್ಯಾಯ। ಆದೌ ಮುಖ್ಯ ವಾರ್ತಾಃ। ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಹು ನವದೆಹಲ್ಯಾಂ ನಾಗರಿಕ ಸಮ್ಮಾನ ಸಮಾರೋಹಸ್ಯ ದ್ವಿತೀಯ ಚರಣೆ ಪದ್ಮ ಪುರಸ್ಕಾರಾನ್ ಪ್ರಾಯಚ್ಛತ್। ಗೃಹಮಂತ್ರಿ ಅಮಿತ್ ಶಾಹ ಅಕಥಯತ್ ಯತ್ ಅನುಚ್ಛೇದ 77 ಇತ್ಯಸ್ಯ ನಿರಸನೇನ ಶ್ಯಾಮಪ್ರಸಾದ ಮುಖರ್ಜಿವರ್ಯಸ್ಯ ಸ್ವಪ್ನಾಃ ಸಾಕಾರೀಭೂತಾಃ। ಸರ್ವೋಚ್ಚ ನ್ಯಾಯಾಲಯೇನ 93 ವರ್ಷಸ್ಯ ಬೌ ಬಾಜಾರ್ ವಿಸ್ಫೋಟಸ್ಯ ದೋಷಿನಃ ರಶೀದ ಖಾನ್ ಇತ್ಯಸ್ಯ ಸಮಯಪೂರ್ವ ಮುಕ್ತಿ ವಿಷಯ ದಿಲ್ಲಿ ಉಚ್ಚ ನ್ಯಾಯಾಲಯಸ್ಯ ಆದೇಶಃ ಸ್ಥಗಿತಃ। ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶಕಃ ಅಜಿತ್ ಡೋಭಾಲಃ ಅವದತ್ ಯತ್ ಹೋರ್ಮುಜ್ ಜಲಸಂಧೇಹೇ ಉದ್ಘಾಟನೇನ ಆ ಸಂಸಾರಂ